ಹಪ್ಪಿನಾಮಳೆ ಮಧ್ಯದೊಳಗೆ ಅರ್ಪುದಾಮನ್ ಮೆಂದ ವ್ಯಾಕೊನು ಅಪ್ಪರಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳುತ ವೆಕ್ಕೊನು ಸಿಡಿದು ರೋಷದಿ ಉರಯುತ ಹುಲಿ ತುಳುತಳಿತು ಪೋಲಿಡುತ ಚಂಗನೆ ತುಳುತಳಿತು ಪೋಲ್ ರಭಸ ಕಂಜಿ ಚದುರಿ ಹೋದ ಹಸುಗಳು ಹಪ್ಪಿನಾಮಳೆ ಮಧ್ಯದೊಳಗೆ ಅರ್ಪುದಾಮನ್ ಮೆಂದ ವ್ಯಾಕನ್ ಅಪ್ಪರಸಿ ಹಸಿ ಹಸಿದು ಬೆಟ್ಟ ಕಿಪ್ಪಿಯೊಳುತಾವೆಕ್ಕೊನು ಸಿಡಿದು ರೋಷದಿ ಉರೆಯುತಾಹುಲ್ ತುಳುತಳಿತು ಪೋಲಿಡುತ ಚಂಗನ್ ತುಳುತಳಿತು ಪೋಲ್ ರಭಸ ಕಂಜಿ